0: ಲುಕಯ್ಯಾ ಮಾರೆ ವಿಡನೆ ಊಣೆ ದೊಡ್ಡಿಗೆ ವಾಣೆ ಮಾಡೆ ಮೆಮರಿ ಲೋಸ್ ಕೀಳ
1: ಮೆಮರಿ ಲೋಸ್
0: ಕೌದ ಡಾಕ್ಟರ್
1: ಯಾರು ಸುನ್ನದು
0: ಮಮ್ಮೆ ಕಿರಿಕೆ ಬುಣ್ಯ ಅಯ್ಯ ಸೀನಿ ಹೇಳಿನೆ ಮುಕು ತಾತ ಪೈ ಹಿಡಿದ್ರನೆ ಅಯ್ಯ ಮಾಟ ಸುಪ್ರಿ ಡಾಕ್ಟರ್ನೆ ಡಾಕ್ಟರ್ ಹರಿಯ ತಮ್ಮ ಕೀಳದಿಯನು ಅಲ್ಲಿ
2: சமூக வியாபாரத்தின்